0: ಟ್ಯಾಂಕಿಂಗ್ ತಪ್ಪಲ್ಲ ಮತ್ತು ಮಹಿಳಾ ಮಾತೆ ಅಂತ ಟ್ಯಾಂಕಿಂಗ್ ಕೊಡ್ತಾರೆ. ಸ್ವಲ್ಪ
1: ಸಫಾಯ ಅನ್ನು ಕೊಡ್ತಾರೆ.

0: ಸಂಬಂಧ ಕಾನ್ವರ್ಸಿಟಿ ಕಾರಣ ಭಾಯಿ ಈ ಪಾರ್ಟಿಗಳು ಬಂದಿದ ಓಪನ್ ಕಾನ್ವರ್ಸಿಟಿ ಅಥವಾ ಕಾಪಿಲ್ಲ ಪ್ರಸ್ತುತಿಗಳ ಸಂಗ್ಲಾಸ್ ಒಂದು ಕಂತ ಉಳಿದಿದೆ ರೋಜಿಯ ಸರ್ಕಾರಿ ಪ್ರಚಿತ್ ಪ್ರಾಂತ ಮುಖ್ಯ ಸೂಚಿ ಉತ್ತರ ಸರ್ವ ಉಳಿದಿದೆ
1: ಹಜುರ್ ಅಪ್ನೋ ಪ್ರತ್ಯೇಕ ಸಿಟಿ ಕಾ ಪುಸ್ತಮಾ ದೇನಾ ಚಾಹತಿ ಅವರ್ಗೆ ಪಾಸ್ ಕರಿ ಮಹಾರ ಪುಷ್ಪತಿನಾಥ್ ಸಪ್ಲಾಸ್ ನಾ ಇಂಡಿಯನ್ ಇಟಾಲಿಯನ್ ಸಂಪರ್ಕ ಕಾರ್ಯಕರ್ ಸೈಂಟೋ ಇಂಡಿಯನ್ ಮಿಲಿಟರ್ ಕಂಬೈನ್ ಮಿಲ್ ರೈಸ್ ಮಿಲ್ ಸಾರಾ ಮಿಷಿನ್ ಆರ್ಕಿಸ್ಟರ್ ಸಾಫ್ಟ್ವೇರ್ ಅಂದರೆ ಪಶು ಪಂಕ್ಷಿ ಕಾರ ಬೇಲ್ ಮಿಷಿನ್ ರೈತ ಸಂಸದ ಖೇತಿ ಕಿಸಾನಿ ಕರ್ನ ಸಬ್ ಮೇರಿ ಸಮಾನ ಉಪಲಬ್ಧತಾ ವಸೇ ಕಾರ್ ಬಿಗಡ ಸಬ್ ಮೇರಿ ಕೃಷಿ ಕಾ ಮಿಷಿನ್ ಥೆ ಕಿಸೇ ಛುಟ್ ಮಾ ಪನ್ ಆ ಜಾಯಿ ખબર કહો છે ખરાબા જાતો કોઈ પણ આવે છે હજુ તો આપણે એક કિસ્સા માંથી કોમ સમાન કિસ્સા હતી એ બીજા